0: ವ್ರತವ್ಯೇಭ್ಯ ಪ್ರಹರತೆ
1: ವಜ್ರಮೇವ ಭ್ರಾತವ್ಯೇಭ್ಯ ಪ್ರಹರತೆ ವಜ್ರಮೇವ ಭ್ರಾತವ್ಯೇಭ್ಯ ಪ್ರಹರತೆ
0: ಸ್ಪೃಣುತ ಏನಂ
1: ಸ್ಪೃಣುತ ಏನಂ ಸ್ಪೃಣುತ ಏನಂ
0: ತೇಜಸ್ಕಾಮೋ ಯಶಸ್ಕಾಮಃ
1: ತೇಜಸ್ಕಾಮೋ ಯಶಸ್ಕಾಮಃ ತೇಜಸ್ಕಾಮೋ ಯಶಸ್ಕಾಮಃ
0: ಬ್ರಹ್ಮವರ್ಚಸಃ.